ಘೋಷಾ ಗಣೇನ ವರದಧ್ನಿ ವಿಮಧ್ಯಮಾನೆ ಘೋಷಾಲಯೇಷು ದಧಿಮಂಥನ ತೀವ್ರ ಘೋಷಾ ರೋಷಾ ಕಲಿಂ ವಿದಧತೇಕ ಗುಭಶ್ಚ ಕುಂಭಾ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಪದ್ಮೇಶ ಮಿತ್ರ ಶತಪತ್ರ ಗತಾಲಿ ವರ್ಗಾ ಹರ್ತುಂ ಶ್ರಿಯಂ ಕುವಲಯಸ್ಯ ನಿಜಾಂಗ ಲಕ್ಷ್ಮ್ಯಾ ಭೇರಿ ನಿನಾದಮಿವ ಬಿಭ್ರತಿ ತೀವ್ರನಾ

ಶಂಕರ ಸುಪ್ರಭಾತಂ ಬ್ರಹ್ಮಾದಯಸುರವರಾಸ ಮಹರ್ಷಯಸ್ತೆ ಸಂತ ಸನಂದನ ಮುಖಾಸ್ತವ ಯೋಗಿ ವರ್ಯಾ ಧಾಮಾಂತಿಕೇತವ ಹಿ ಮಂಗಳ ವಸ್ತು ಹಸ್ತಾ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವಧ್ಯ

ನಿರವಧ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತ ನಿತ್ಯಂ ವೃಷಾಚಲಪತೇರಿಹ ಸುಪ್ರಭಾತ ಯೇ ಮಾನವಾಃ ಪ್ರತಿದಿನಂ ಪತಿತುಂ ಪ್ರವೃತ್ತಾಃ ತೇಷಾಂ ಪ್ರಭಾತ ಸಮಯೇ

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೇ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧ ಶತೈಃ ಹರಿತಂ ತ್ವರಿತಂ ವೃಷ ಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೆಂಕಟ ಶೈಲ ಮುದಾರ ಮತೇರ್ಜನದಾ.

ತಮೋಮಿಗಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶರಂ.

ಸಮಾಸಿ ಸಮುದಿತ್ವರ ಸಾಂದ್ರ ರಾಗ ಸೌರಭ್ಯ ನಿರ್ಭರ ಸರೋರುಪ ಸಾಮ್ಯ ವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯಧ್ವಜ ಸುಧಾಕಲ ಶಾತ ಭದ್ರ ವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಮ್ರೋದರ ದ್ವಿಧಿ ಪರಾಜಿತ ಪದ್ಮರಾಗೌ ಬಾಹ್ಯೈ ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಉದ್ಯನ್ನಕಾಂಶು ಬಿರುದಸ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೆಪಿ ಸಪದಿಕ್ಲಮ ಮಾದಧಾನೌ ಕಾಂತಾವವಾಂಗ್ಮನಸ ಗೋಚರ ಸೌಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.